ನಾಗಮ್ಮ, ವಿಶ್ವೇಶ್ವರಯ್ಯ, ನಾಗಜ್ಯೋತಿ, ಧರಣಿ, ಚಿಂಟು, ಸುಮಲತಾ, ಹರ್ಷವರ್ಧನಯ್ಯ, ಭುವನ್, ಪವಿತ್ರ, ಕಾರ್ತಿಕ್, ಅಲಗೇ ಕರೀಂನಗರ್ ಜಿಲ್ಲಾ ಮನಗುರ್ತಿ ಗ್ರಾಮಂ ನುಂಡಿ ಬೊಮ್ಮಿದೇನಿ ಲಕ್ಷ್ಮೀನಾರಾಯಣ, ವಿಜಯ, ಅಭಿನಯ್, ಸಾಯಿ ಕಿರಣ್, ವೆಂಕಟೇಶ್ವರ್ಲು, ನಂಗಿ ರಾಮಕೃಷ್ಣಯ್ಯ, ಗಂಗಾಧರ ಶ್ರೀನಿವಾಸ್, ಶಿವಕೋಟಿ ಶೇಖರ್, ಪೆರುಕಾ ಕೋಮ್ರಯ್ಯ, ಧಾರಾ ಈಶ್ವರ್, ಕೆ ಲಕ್ಷ್ಮಯ್ಯ, ಕಾರ್ತಿಕ್, ವಾರಿ ಮಿತ್ರಲು. ವೀರಂತ కోర్తన పాట కొండవీటి సింహం చిత్రంలోంది. గానం ఎస్పి బాలసుబ్రహ్మణ్యం, పి సుశీల. సంగీతం సమకూర్చిన వారు చక్రవర్తి.